ತರಗಿಡದು ತರಗಿಡದ ತರಗಿಡ ತೆಗೆದ ತರಗಿಡದ ತರಗಿಡದು ತರಗಿಡದ ತರಗಿಡದು ಧಾದರಿ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿಡದ ಗಿ